ಪ್ರತಿಫಲ ಪಾವಹಗೆ ಭಗವಂತ ದೋಹರಾ ಕಾಲ ಪುರುಖ ಕೀ ದೇಹ ಮೋ ಕೋಟಕ ಬಿಸನ್ ಮಹೇಶ್ ಕೋಟೇಂದರ ಬ್ರಹ್ಮಾಂಕಿತೇರವ ಸಸ್ಕ್ರೋರ್ ಜಲೇಸ ದೋಹರಾ ರಾಮ ಕಥಾ ಜುಗ ಜುಗ ಟಲ ಸಬ್ ಕೋಯಿ ಪಾಖತ ನೇತ ಸ್ವರ್ಗ ಬಾಸ ರಗ ಬರ್ಕರ ಸಗರಿಪುರಿ ಸಮೇತ ಚೌಪೈ ಜೋ ಏಹ ಕಥಾ ಸುನ ಅರ್ಗಾವ ದುಃಖ ಪಾಪ ತೇಹ ನಿಕ್ಟನಾವ ಬಿಸನ್ ಭಗತ ಕೀ ಏ ಫಲ ಹೋಯಿ ಆದ ಬ್ಯಾದ ಛುವ ಸಕ ನ ಕೋಯಿ ಸಮ್ಮತ ಸತ್ರಹ ಸಹಸ್ರ ಪಚಾವನ ಹಾಡ್ವದಿ ಪ್ರಥಮ ಸುಖದಾಮನ ತ್ವ ಪ್ರಸಾದ ಕರ ಗ್ರಂಥ ಸುಧಾರ ಪೂಲ್ ಪರಿ ಲಹೋ ಲೇ